ni pebu wa me june wa yale minti ya so fu ubu o problem identity ena unjo di fwenti kwa na so fu na kwa wa seme chera me bete na seme ka yale wo binti ya asi asi wena ye wosuna me pato ye wo so fu ye wo bishop ye wo pastor ye wo apostle ana ye wo prophet ninyi na ye edifu juma ninyi na ye so fu juma na su ye wo obi ane ne laya wa ye de odimu etu wo so fu di ni lemu enu tine ye wo obi tise ye papa Duncan William. Who can I say that?